udayun to bedawe rare samnane na embal ibn msiode na henen dorka betal dokna hadid nei embal ibn ya dokna awo to bedawe fagara dhayu dauri thayati vehen dai thaditi ba wanas evarin ako are wanas dokna hadid ne neat metal dokna hadid ne neat mallahari habaya anditit malla embal ibn msiode dokna neat awo gal ehe ako ben singkat ebay obudhe misyafib singkat ebin ako onu misyafib singkat abaya ako ayta ku da e gai dura tak sasubaya da e abunana orai un ane adi sai shilka e ana sanu un ane a thi evid ben ad gikse aite da gikse ako awo wer to ka ed ben unda gige da e ane ka dorka ratlo malo ratla nat ka dorka iyo Onda omisiyaf inhade bodor unu de huwa wasamena ko ombaru yakiyait unu takte a iwe oraw rawi da yakiyait gana ede. Tudainai tip tiwe ten omfa hoi bisari we ten tiya ujillike hui toda ki ken sedan saad ede. Oraw kun afamiya te a ya moitit ya baksakti amiyadib ben ofam afamiya. Un ya sayit day yakiyait gana ede. Ugni bhaset yanukka kan tuya dosok te firiek owe lassas aka eta gigit diop kwalitta ed. Ben allaham yat abaritu yatu huma tu kaksa ka tu diab ako betu nati da onumiyat da ed. Onudhai wanas wanasen embali vedna tuna mitala onudhai daitha atib surihin rahihin ako kwalissami. Unda abudaman gigiait ven ikrafait. Barut ebait baruteo dayanait. Ina tihenop. Be mase ibalie ivri mase otak ibali idie otak to daina ivrie dae ivrie tia mase kasto saman kase iwet umba to kasto ingat edit malla quality mase e to ivri. Unda bento hai sakanap sakana idie on otak allaham nait nie tutto naitio nai hai tuna allaham. Tirtisi sodo bribia ide sakana ed. Idio erubi toyakia. Edithait gerabda eit. Yabanat godgu eit. Baro to takat tuti istako. To takat ishibibait. Gana ed. Tumina tubirreti. Nai dipsatte katiek. Ubakai halal dai bunun. Take gurmai keta ed. To takatid. Atuna wanasu hadi tu udai embali ha ernebu. Wanas. Dai bu dai ta atib surtu bidawi in ako rai ta atib in. Itta baya wa tuttadi duwa tuttu bidawi unne tarin famo ako bittu nati dai. Gal utarmumai shokitwa shamat ofnai arankwi asogagi idmalho yena sabaru itwa finawwa in. Utarmumai shokitwa shamat ofnai arankwi indiet onu tak naddaat niyob amtarramit gadidan niyob sugane itwa ahaya inena bimbatu arankwi. Shamat ofna arunku indiek arefin abdani ek mhino bahaifina ikatiena arunku akubettu nati dai. Itta hati tuttu bidawi afama thaditte dhayu afama dhayu ottona kasto to hadid naye nati. Inhinin tena tidait ikatini mhini kawwa iheni mhini kawwa. Rhiniyet areni nimsawet areni awo tuttu bidawi mhinka habayad gedin wanaswanna nasen ako une unfe habunu. Eba taflam maritu, ujal milka kissa iso tu, agle nao taifa jata indi, alo jare or. Weer are, habaytib gana indi. Ya tu allaham, kam tu kuttayti hait, tuttu kam tu obya enau, bak idiyek enau, galib huniya, mijilasi bhae wa baras ewa, to kam umbaye sagim hini riye. Riya noob ifaayda it ishbibayt, haruwe nao tit, tasab baadim, sar baaksay winin tit, Silfi tukkoi abab baksai. Tugalal e tanena ed. Ini bhali verini daurim tiriten. Harui tukkoi tasabbaadim. Harui nautit tasabbaadim. Indiya mhinaan. Obe ete nautit tasabdim tit lhetit lhanait. Bakwa sama indi. Sar baksai winintit indiya. Are winintit galineb are ammarrait. Lait lait vitkait. Ayeb fidiktit. Galib naddai ditit mallab. Lait winkatna. Tekena bemba to irkui, to rao tu ababa aksai. Indiye umhinaan umbaro,
ಅವ ಬಾಕ್ಸಾಯ್ ಹಾಕ್ ಸುದಿ ಉಮೀನಾನ್ ಓನ್ ಊದೈ ನಾನಾಯ್ ಬಕ್ಸಾಕಾಯ ತುತ್ತೋನ ದೀತಿತ್ ಮಿಜಿಲಸ ಅಭಯ್ ದೀತ್ ಸೆಲಿಫು ಅತಾ ಕುಕ್ತಿತ್ ಉತ್ತೋನ ದೀತಿತ್ ಗಲಿಪ್ ಕಮೀನಿ ಗಲ್ ಕಮೀನಿ ನಾಥ ಏತಿತ್ ಬೆಂಬತೋ ಬಾಮರ ಇಂದಿಯತ್ ಥ ಆತಿ ಥದೀತ್ ಹದೀದೀನ್ ಒತ್ತು ಬಿಡಾವು ಅಫಮದಯು ತೊಗಲಾಲೆ ತನೇನ ಇದಿಯ ಉಮೀನಾನು ನೋಮಿನ್ ಶಂಬೀವೇಕ ಉಕ್ನ ಉನ್ನೇ ಥೊಯ್ ಮಿಡ್ಡಾ ಬಬತಿಯೋ ವಾಯ್ ಅಲ್ಲಾಹಾಮ್ ತುತ್ತೋ ತುಕಾಮ್ ತೋ ಉನ್ನೇ ತರೆಯೇತ್ ಕಾಮ್ ತೂ ತಿಕಮಿತ್ ಊಧೈ ಓನ್ ಊಧೈ ತು ಬಿಡಾವುಯೇ ಉನ್ನೇ ತಿತ್ತೇ ಕಮುವ ಏ ಕಮುವ ಅರೇನ್ ಅಂಬರ ಆಕ್ನ ದಾಯ್ ಹರೇವೋ ಯಾರೇ ಆರಾವನ್ ಉರ್ಷಿತ್ ಊರಾವನ್ ದಾಯಿಬೂ ಎನ್ ಎನ್ ಕಸ್ತೋ ತುತ್ತು ನಾತಿಬ್ ಓನು ರಷದೊಕ್ನ ರಿಷಿದ್ ನಾ ಎಕತಿಬ್ ಕ ದಾಯಿಬು ಉರ್ಷಿತ್ ಎಂದಿ ರಷದ್ ದಾಯಿಬು ರೇವಿ ರಷದ್ ದಾಯಿಬು ರೇವಿ ರಷದೀಕ ಎಂದಿ ರಷದ್ ದಾಯ್ ಕಾವ್ ತು ಬಿಡಾವಿ ಉದಯೂನ್ ಉತ್ಥದೀತ್ ಕಸ್ತೋ ಹೆನಿನ್ ತುಸನ್ನು ಸರಿವೆ ತೊಕ್ನ ದಾಯ್ ಬ ಇಶ್ಬೂಬ್ ನ ಮಿಯಾದೀಪ್ ದಾಯ್ ಥಾತಿ ಬ ದಾಯ್ ಮಿಯಾದೀಪ್ ಬೆತ್ತು ನಾತೀಪ್ ತು ಕನಾಂತೀಪ್ ಆರ ಏಫೇನ್ ಊಗ್ಮ ಹರ್ರೀವ್ ಸಲೋಲ್ತೀಪ್ ಓಂ ಕಿ ರಯೀಸ್ ಗುದ ನಾಯಬ್ ತಕ್ ತಕ್ ನಿಮ್ಷ ವಿವೇಕ್ ಸೂರಿ ದವಬ್ ದಿಯಾಬಾ ಆರ ಆಕ್ನ ರಹ ಕರಹಾಬಾ ಏರ್ ಹೈನಿನ್ ನೆರುವೆ ಏರ್ ಹೈ ದಾಯಿಬ್ ಉನ್ ಊಧೈ ತುತ್ತೋನ ತು ಹೈಯಿಸ್ ಶಿವಿಪ್ತಿತ್ ದಾಯಬ್ ತವಾಯನೇನ ಗ್ವದ್ದಾಯನೇತ್ ಏಂ ಬಲಿ ಬಿಂ ಸೋದಿನೇತ್ ಬೆಂ ಬತೋ ಧೈ ಭಿನಿನ್ ಸರಿವ್ ಶಾಲ ಶಬೂಪ್ತುವ ದಾಯಿ ಥಾಯ್ ಆತಿ ವ ದೀಮ ಶಾಲ ದಾನೆ ಬಿಡಾವಿ ಸನಾಯಾನ್ ಥದಿ ತು ತೀಮ್ ಸೌನೆ ತು ಇಬಲೇನೇನೇಕ್ನ ಇ ತೀಮ್ ಸೌನೆ ಬಾ ದಾಯ ಬಗುನೋ ಕೊಯ್ ಈನಾ ಹೆನಿನ್ ತುತ್ತೋನ ತು ದಾಯಿ ದೊಕ್ನ ನೆಹರಿವ್ ದೀಮ ದಾಯಿ ನಾತಿ ದಾತೀನೆ ತರೇನಿ ತಿತ್ಥ ಭಯಾವುವ ರಷದುವ ಏರವ್ವ ತೇನ ತಿದಾಯಿತುವ ಕಸ್ತೆ ಡಾಯಿಕ್ತಿತ್ ಬರಾಕ್ ಗ್ವದೋಗ್ ದೀತಿತ್ ಎಂಬತ್ತೆ ಗರೋ ಕೈತಿ ರಶಿದ್ನೇನ ಅರವೇ ಕೈತಿ ರಶಿದ್ನೇನ ಅರೇ ಕೈತಿ ರಶಿದ್ನೇನ ಉಂಬತೋನಿ ಸರಿ ಓಕ್ನ ಏನೇ ಸಿರ ತೋಕ್ನ ರಾಜೀವ್ ಸಮರ್ ತುಷ್ಬೋನಾಯ್ ಸಲಾಮೀನಿ ಓಕ್ನ ಏನೆ ವರಿನೇವು.

ಉದಯಂತು ಬಿಡಾವೆ ರರೆ ಸಮನೇನ ಎಂಬಲಿಬ್ ನಿಮ್ಸಿಯೋದೇನ ಹೆನೆನ್ ದೋರ್ಕ ಬೆತಾಲ್ ದೋಕ್ನ ಹದಿನೈ ಎಂಬಲಿಬ್ ನೇಯ ದೋಕ್ನ ಅವೋ ಒತ್ತು ಬಿಡಾವೆ ಫಗಾರ ದಯು ದೌರಿ ಥಯಾತಿ ವೆಹೇನ್ ದಾಯಿ ಥದಿತ್ತೀವ ವನಸ್ ಇವರೀನ್ ಅಕೋ ಅರೆ ವನಸ್ ದೋಕ್ನ ಹದಿದ್ನಿ ನೇಯತ್ ಮೆತಾಲ್ ದೋಕ್ನ ಹದಿದ್ನಿ ನೇಯತ್ ಮಲ್ಲ ಹರಿ ಹಬಯಾತೀತ್ ಮಲ್ಲ ಎಂಬಲಿಬ್ ನಿಮ್ಸಿಯೋ ದೋಕ್ನ ನೇಯತ್ ಅವೋ ಗಾಲ್ ಎಹೆ ಅಕೋ ವೇನ್ ಸಿಂಕಾತ್ ಮಿಸಿಯಾಫಿಬ್ ಸಿಂಕಾತ್ ಏವೀನ್ ಅಕೋ ಓನು ಮಿಸಿಯಾಫಿಬ್ ಸಿಂಕಾತ್ ಅಬಾಯ ಅಕೋ ಆಯ ತಕೂ ದಾ ಏ ಗೈ ದೂರ ತಕ್ ಸಸೂಬಾಯ ದಾ ಏ ಅಬುನಾನಾ ಓರೈ ಓನ್ ಅನೆ ಆದಿ ಸೈ ಶಿಲ್ಕಾ ಏ ಅನಾ ಸನು ಓನ್ ಅನೆ ಆ ಥಿಯ ವಿದ್ ಬೇನ್ ಆದ್ ಗೀಕ್ಸೆ ಐತೇದ ಅಗೀಕ್ಸೆ ಅಕೋ ಅವೋ ವೈರ್ ತೋ ಕಾ ಎದ್ ಬೇನುಂದ ಗೀಗೆ ದಾ ಏ ಅನೆ ಕ ದೋರ್ ಕ ರತ್ಲೋ ಮಲೋ ರತ್ಲಾ ನಾತ್ ಕ ದೋರ್ ಕ ಇಯು ಅಂದ ಒಮಿಸಿಯಫ್ ಎನ್ಹದೆ ಓದೋರ್ ಉನು ದಯವಾಸಮೇನಕೋ ಓಂ ಬರು ಯಕಿಯೈತ್ ಉನು ತಕ್ತೆ ಅಯುವೆ ಓರಾವ್ ಉರಾವಿದ ಯಕಿಯೈತ್ ಗಾನ ಇದೆ ತುದಾಯಿನಾಯ್ ತೀಪ್ತಿವೇತೆನ್ ಓಂ ಫಹೊಯ್ ಬಿಸ್ಸರಿವೇತೆನ್ ತೀಯ ಉಜಿಲ್ಲಿಕೆ ಹುಯಿ ತೋದ ಕೀಕೆನ್ ಸಿದಾನ್ ಸಾದೆ ಓರಾವ್ ಗುನ್ ಅಫಮಿಯ ತೆ ಆ ಯಾ ಮೊಯ್ತೆದ್ ಯಾ ಬಕ್ಸಕ್ತಿ ಅಮಿಯಾದಿಬ್ ಬೇನ್ ಓಫಮ್ ಅಫಮಿಯ ಊನ್ ಯಸೈತ್ ದೈ ಯಕಿಯೈತ್ ಗಾನ ಇದೆ ಉಗ್ನಿ ಭಾಸೇತಿ ಅನುಕ್ಕಾ ಕನ್ ತೂಯ ದೋಸೋಕ್ತಿ ಫಿರಿಯೇಕ್ ಓವಿ ಲಸ್ಸಾಸ್ ಅಕ ಏತ ಗೀಗಿ ತಿದಿಯೋ ಕ್ವಲೀತ್ತಾ ಇದೆ ಬೇನ್ ಅಲ್ಲಾಹಂ ಯಾತ ಅಬರೀತು ಯಾತು ಹುಮಾ ತು ಕಕ್ ಸಕಾ ತು ದಿಯಾಬ್ ಅಕು ಬೆತ್ತು ನಾತಿ ದಾಯ್ ಅನೋಮಿಯಾ ದಾ ಇದೆ ಅನೂಧೈ ವನಸ್ ವನಸೇನ್ ಎಂ ಬಲಿ ವೇದ್ನ ತೂನ ಮಿತಾಲ ಅನೂಧೈ ದಾಯಿ ಥ ಆತಿ ಸೂರ್ಯಹೀನ್ ರಾ ಇಹೀನ್ ಅಕೋ ಕ್ವಲೀಸಮಿ ಉಂದಾಬುದಮಾನ್ ಗೀಗಿಯೈ ತ್ವೇನ್ ಇಕರಫೈ ಬರುತ್ ಇಬೈತ್ ಬರುತ್ತೋ ದಾಯಾನೈತ್ ಈನಾತ್ ಇಹೇನೋಪ್ ಬೇ ಮಸೆ ಇಬಲಿಯೇ ಇವ್ರಿ ಮಸೆ ಓತಕ್ ಇಬಲಿ ಇದಿಯೇಬ್ ಓತಕ್ ತು ದಾಯಿನಾ ಇವ್ರಿಯೇಬ್ ದಾಯೇಬ್ ಇವ್ರಿಯೇಬ್ ತಿ ಅಮಸ್ ಕಸ್ತೋ ಸಮಂಗ್ ಕಸ್ಸೆ ಇವೇತ್ ಉಂಬತೋ ಕಸ್ತೋ ಇಂಗತ್ ಇದಿ ತುಮಲ್ಲ ಕ್ವಲಿತಿ ಮಸೆ ಏ ಥೋ ಇವ್ರಿ ಉಂದಾ ಬೇಂತೋ ಹಾಯೇ ಸಕನಬ್ ಸಕನ ಇದಿಯೇ ಓನ್ ಓತಕ್ ಅಲ್ಲಾಹಂ ನಾಯ್ತ್ ನೀ ತುತ್ತು ನಾಯ್ತಿಯೋ ನೈ ಹಾಯೇ ತೂನಾ ಅಲ್ಲಾಹಂ ತಿರ್ತಿ ಸೀಸೋದೋ ಬಿಡುಬಿಯ ಈದ ಸಕನ ಇದ್ ಇದಿಯೋ ಎರವಿ ಥೊಯ್ಯಕಿಯ ಎದೆ ಸೈತ್ ಗಿರಬ್ ದಾ ಏಯ್ತ್ ಯಬನಾದ್ ಗೊದ್ ಏಯ್ತ್ ಬರೋ ತು ತಕತ್ತೂ ತೀಸ್ತ ಅಕೋ ತು ತಕತ್ ಇಶಿಬೆವೈತ್ ಗಾನ ಇದೆ ತುಮೀನ ತುಬಿರ್ರೇತಿ ನಾ ಇಡ್ಡಿಪ್ಸತ್ತಿ ಕತಿಯೇಕ್ ಉಬಕ್ಕೈ ಹಲಾಲ್ ದಾಯಿ ಬುನೂನ್ ತಕ್ಕೆ ಗುರುಮಾಯ್ ಕಿಥಾ ಏದೆ ತು ತಕತ್ತೀದ ಅತ್ತೂನ ವನಸು ಹದಿ ತೂ ಉದಯ್ ಎಂಬಲಿ ಹಾ ಎರ್ನೆಬು ವನಸ್ ದಾಯಿ ಬು ದಾಯಿ ಥ ಆತಿಬ್ ಸೂರ್ತು ಬಿಡಾವು ಈ ನಕೋ ರಾಯ್ ಥ ಆತಿಬ್ ಈ ಇತ್ತ ಭಯ ಅವ ತುತ್ತದಿ ದುವ ತುತ್ತು ಬಿಡಾವಿ ಉನ್ನೆ ತರೇ ಫಮೊ ಅಕೋ ಬೆತ್ತು ನಾತಿ ದಾಯ್ ಗಾಲ್ ತರ್ಮೂಮಾಯ್ ಶೋಕಿ ತುವ ಶಮತ್ ಓಫ್ನಾಯ್ ಅರಂಕ್ವಿ ಅಶೋಕ ಗೀದ್ ಮಲ್ ಹೋಯೇನ ಸಬರು ಇತುವ ಫಿನವ ಎಂದ ತರ್ಮೂಮಾಯ್ ಶೋಕಿ ತುವ ಶಮತ್ ಓಫ್ನಾ ಅರಂಕು ಇಂದಿಯೇತ್ ಓ ನೂ ತಕ್ ನಾತ್ಮಿಯೋಬ್ ಅಂತರ್ರಾಮಿತ್ ಗದೆ ದನ್ಯೋಬ್ ಸೂಗನೆ ಇತುವ ಹಾಯೇನೇ ನಬೆಂಬ ತು ಅರಂಕ್ವಿ ಶಮತ್ ಓಫ್ನಾಯ್ ಅರಂಕು ಇಂದಿಯೇಕ್ ಅರೆ ಫಿನಬ್ ದಾನಿಯೇಕ್ ಮೀನೋ ಬಹಾಯ್ ಫಿನ ಇಕತ್ಯೇನ ಅರಂಕು ಅಕೋಬೆತ್ತು ನಾತಿ ದಾಯ್ ಇತ್ತಾತೆ ತುತ್ತು ಬಿಡಾವಿ ಅಫಮ ಥದಿತ್ತೆ ದಯು ಅಫಮ ದಯು ಒತ್ತೋನ ಕಸ್ತೋಥೋ ಹದಿದ್ ನಯ ನಾತಿ ಇನ್ಹಿನ್ ತೇನ ತಿ ದಾಯಿತ್ ಇಕತೀನಿ ಮೀನಿ ಕಾವ ಏನಿ ಮೀನಿ ಕಾವ ರಿನಿಯೇತ್ ಅರೇನಿ ನೀಂ ಸವೇತ್ ಅರೇನಿ ಅವೋ ತುತ್ತು ಬಿಡಾವಿ ಮೀಂಕ ಹಭಯಾದ್ಗೇದೇನ್ ವನಸುವನ್ನ ನಸೇನ್ ಅಕೋ ಉನೆ ಉಂಫೆ ಹಾಬೂನು ತೇಬ ತಫ್ಲಂ ಮರೀತು ಊಜಲ್ ಮಿಲ್ಕ ಕಿಸ್ ಸೈ ಸೋತು ಅಗಲೆ ನಾವು ಥೈಫಾಯ್ ಆತ ಎಂದೆ ರೋಜಾರೋರ್ ವೇರ್ ಅರೆ ಹಬೈತೀಬ್ ಗಾನ ಎಂದೆ ಯಾತು ಅಲ್ಲಾಹಂ ಕಾಮ್ತು ಕುಟ್ತೈತಿ ಹೈತ್ ತೊತ್ತು ಕಾಮ್ತೋ ಓಬಿಯಾ ಎನೌ ಬಗ್ ಇದಿಯಕ್ ಬಗ್ ಇದಿಯಕ್ ಎನೌ ಗಲೆ ಭೂನಿಯಾ ಮಿಜಿಲಸಿ ಭಾಯ ವ ಬರಾಸ್ ಎ ತೋ ಕಾಮ್ ಉಂಬೆ ಸಗೆ ಮೀನಿ ರಿಯನೋ ಇಫಾಯ್ದೈತ್ ಇಶ್ಬಿಬೈತ್ ಹರುವೆ ನೌ ತೀತ್ ತಸಬ್ಬಾ ಡೀಮ್ ಸಾರ್ ಬಾಕ್ ಸಾಯ್ ವಿನಿನ್ ತೀತ್ ಸೆಲ್ಫಿ ತಿಕ್ಕೊಯ್ ಅಬಾ ಬಾಕ್ ಸಾಯ್ ತುಗಲಾಲ್ ಏ ತನೇನ ಇದ್ ಇನಿ ಭಲೆ ಬರೀನಿ ದೌರಿಂ ತಿರುತ್ತೇನ್ ಹರುವಿ ತುಕ್ವಿ ಹರುವಿ ತುಕ್ವಿ ತಸಬ್ಬಾಡಿಂ ಹರುವಿ ನೌತಿತ್ ತಸಬ್ಬಾಡಿಂ ಇಂದಿಯ ಮೀನಾನ್ ಓ ಬೇತೆ ನೌತಿತ್ ತಸಬ್ಡಿಂ ತಿತ್ ಲೇ ತಿತ್ ಲನೈತ್ ಬಾಕ್ವಾ ಸಾಮ ಇಂದಿ ಸಾರ್ ಬಾಕ್ ಸಾಯ್ ವಿನಿನ್ ತಿತ್ ಇಂದಿಯೇಬ್ ಅರೆ ವಿನಿನ್ ತಿತ್ ಗಲೆನೇಬ್ ಅರೆ ಅಮರ್ರಾಯ್ತ್ ಲೈತ್ ಲೈತ್ ಬಿತ್ಕಾಯ್ತ್ ಅಯೇಬ್ ಫಿದಿಕ್ ತಿತ್ ಗಲಿಬ್ ನಾತ್ ದೈ ದೈ ತಿತ್ ಮಲ್ಲಾಬ್ ಲೈತ್ ವಿಂಕಾತ್ನ ತೇಕ್ವೇನ ಬೆಂಬ ತೋ ಇರ್ಕುಯ್ ತೋರಾವ್ ತು ಅಬ ಅಬ್ಬಾ ಅಕ್ಸಾಯ್ ಇಂದಿಯೇ ಉಮೀನಾನ್ ಉಂಬರೋ
ಅವ ಬಾಕ್ಸಾಯ್ ಹಾ ಅಕ್ಸುದಿ ಉಮೀನಾನ್ ಔನ್ ಊದೈ ನಾನಾಯ್ ಬಕ್ಸಾಕಾಯ ತುತ್ತೋನದೀತಿತ್ ಮಿಜಿಲಸಾ ಭೈದಿತ್ ಸೆಲಿಫು ಅತಾ ಕುಕ್ತಿತ್ ಉತ್ತೋನದೀತಿತ್ ಗಲಿಪ್ ಕಮೀನಿ ಗಲ್ ಕಮೀನಿ ನಾ ಥ ಏತಿತ್ ಬೆಂಬತೋ ಬಾಮರ ಇಂದಿಯತ್ ಥ ಆತಿ ಥದಿತ್ ಹದೀದೀನ್ ಒತ್ತು ಬಿಡಾವು ಅಫಮದಯು ತೊಗಲಾಲೆ ತನೇನ ಇದಿಯ ಉಮೀನಾನು ನೋಮಿ ಶಂಬೀವೇಕ ಉಕ್ನ ಉನ್ನೇ ಥೊಯ್ ಮಿಡ್ಡಾ ಬಬತಿಯೋ ಆಯ್ ಅಲ್ಲಾಹಾಮ್ ತುತ್ತೋ ತುಕಾಮ್ ತೋ ಉನ್ನೆ ದರೆಯೇತ್ ಕಾಮ್ ತೂ ತಿಕಮಿತ್ ಊಧೈ ಓನ್ ಊಧೈ ತು ಬಿಡಾವಿಯೇ ಉನ್ನೆ ತಿತ್ತೇ ಕಮುವ ಏ ಕಮುವ ಅರೇನ್ ಅಂಬರ ಆಕ್ನ ದಾಯ್ ಹರೇವೋ ಯಾರೇ ಆರಾವನ್ ಉರ್ಷಿದ್ ಊರಾವನ್ ದಾಯಿಬೂ ಎನ್ ಎನ್ ಎನ್ ಕಸ್ತೋ ತುತ್ತು ನಾತೀಪ್ ಓನು ರಷದೊಕ್ನ ರಿಷಿದ್ ನಾ ಎಕತೀಪ್ ಕ ದಾಯಿಬೂ ಉರ್ಷಿದ್ ಎಂದಿ ರಷದ್ ದಾಯಿಬೂ ರೇವಿ ರಷದ್ ದಾಯಿಬೂ ರೇವಿ ರಷದೀಕ ಎಂದಿ ರಷದ್ ದಾಯ್ ಕಾವ್ ತು ಬಿಡಾವಿ ಉಧಯೂನ್ ಉತ್ಥದೀತ್ ಕಸ್ತೋ ಹಿನಿನ್ ತುಸನ್ನು ಸರಿವೇ ತೊಕ್ನ ದಾಯ್ ಬ ಇಶ್ಬೂಬ್ ನ ಮಿಯಾದೀಪ್ ದಾಯ್ ಥಾತಿ ಬ ದಾಯ್ ಮಿಯಾದೀಪ್ ಬೆತ್ತು ನಾತೀಪ್ ತು ಕನಾಂತೀಪ್ ಆರ ಏಫೇನ್ ಊಗ್ಮ ಹರ್ರೀವ್ ಸಲೋಲ್ತೀಪ್ ಓಂ ಕಿ ರಯೀಸ್ ಗುದ ನಾಯಬ್ ತಕ್ ತಕ್ ನಿಮಿಷ ವಿವೇಕ್ ಸೂರಿ ದವಬ್ ದಿಯಾಬಾ ಆರ್ ಆಕ್ನ ರಹ ಕರಹಾಬಾ ಏರ್ ಹೈನಿನ್ ನೆರ್ವೆ ಏರ್ ಹೈ ದಾಯಿಬ್ ಉನ್ ಊಧೈ ತುತ್ತೋನ ತು ಹೈಯಿಸ್ತ್ ಶಿವಿಪ್ತಿತ್ ದಾಯಬ್ ತವಾಯನೇನ ಗ್ವದ್ ದಾಯನೇತ್ ಏಂ ಬಲಿ ಬಿಂ ಸೋದಿನೇತ್ ಬೆಂಬ ತೋ ಧೈ ಭಿನಿನ್ ಸರಿವ್ ಶಾಲ್ಲ ಶಬೂಬ್ ತುವ ದಾಯಿ ಥಾಯ್ ಆತಿ ವ ದೀಮ ಶಾಲ್ಲ ದಾನೆ ಬಿಡಾವಿ ಸನಾಯಾನ್ ಥದಿ ತುತೀಂ ಸೌನೇ ತೂ ಇಬಲೇನೇನೇಕ್ನ ಇತೀಂ ಸೌನೇ ಬಾ ದಾಯ ಬುಗ್ನೋ ಕೊಯ್ ಈನಾ ಹೆನಿನ್ ತುತ್ತೋನ ತು ದಾಯಿ ದೊಕ್ನ ನೆಹರಿವ್ ದೀಮ ದಾಯಿ ನಾತಿ ದಾತೀನೆ ದರೇನಿ ತಿತ್ಥ ಭಯಾವ್ವ ರಷದುವ ಏರವ್ವ ತೇನ ತಿದಾಯಿತುವ ಕಸ್ತೆ ಡಾಯಿಕ್ತಿತ್ ಬರಾಕ್ ಗ್ವದೊಗ್ ದೀತಿತ್ ಎಂಬತ್ತೇವ್ ಗರೋ ಕೈತಿ ರಶಿದ್ನೇನ ಅರವೇ ಕೈತಿ ರಶಿದ್ನೇನ ಅರೇ ಕೈತಿ ರಶಿದ್ನೇನ ಉಂಬತೋನಿ ಸರಿ ಓಕ್ನ ಏನೆ ಸಿರ ತೋಕ್ನ ರಾಜೀವ್ ಸಮರ್ ತುಷ್ಬೋನಾಯ್ ಸಲಾಮೀನಿ ಓಕ್ನ ಏನೆ ವರಿನೇವು.